ಪಥಿರಕ್ಷಯ ಐಲಭೃತ ಐಲಭೃತ ಪಥಿರಕ್ಷಯ ಪಥಿರಕ್ಷಯ ಐಲಭೃತ ಯವ್ಯುಧ ಯವ್ಯುಧ ಐಲಭೃತ ಪಥಿರಕ್ಷಯ ಪಥಿರಕ್ಷಯ ಐಲ